ಅಮ್ಮತಂಬ ಸೇನ್ ವರ್ಮ ಅಲ್ಲಿ ವರ್ಮ ಎಲ್ಲಿ ವರ್ಮ ಮಗ್ಗದ ಸೇನ್ ವರ್ಮ ಯಾಜರ ಪ್ರಾಬಿಜೋ ಯಾಜರ ತುಂಬ ಸೇನ್ ಮುಚ್ಚಿಲಂಬು ಬೀಸ್ಮಿ ಅದು ಅಮ್ಮದು ಮರಿಯನ್.